0: रेडियो दिलबर अब कभी भी कहीं भी सुनिए हमारी वेबसाइट पर लॉग ऑन टू www.radiodilbar.pk.
1: We'll be back right after the commercial break.
2: ಮಾವೇಲಿ ಮಾಲದ ಶಾರ್ಜಾನ ಕಾಲಿ ರಾವಣ
3: ಜೋಸ್ತ ಕಲೂದ ಪಾರ ಶಾರ್ಜಿತ ಸಿಂಗಲ್ ಆರ್ಷಮ
2: ಓಹೋ ಪಮೀನಾ ಬಾಜಾರ್ ದುಬೈ ಕಿ ದ ಶಾರ್ಜಾ ಜ್ಯುವೆಲರ್ಸ್ ದುಕಾನ್ ದಿ ಚಟ್ಟಚಿ ದ ದುಬೈ ಔರ್ ದ ಶಾರ್ಜಾ ಟೂಲ್ ವೆರೈಟಿ ಮೌಜೂದ
3: ನುದ್ದಾ ಸಿವಾಯ ಕನ
2: ಶಾರ್ಜಾ ಜ್ಯುವೆಲರ್ಸ್ ಪ್ರೊಪ್ರೈಟರ್ ಜೇ ಬ್ರದರ್ಸ್ ಫೋನ್ 09382732 65.
4: ये रेडियो दिलबर सवाबी है और आप रेडियो दिलबर FM 94 सवाबी से इस्लामी नशरियात सुन रहे हैं।

0: ಮೇಲೆ ಮಾಲದ ಶಾರ್ಜಾನ ಖಾಲಿ ರಾವಣ
1: ಕಾಲು ದಪಾರ ಶಾರ್ಜಿ ತಿಂಗಲಾರ್ ಶಮ
0: ಓಹೋ ಪಮೀನಾ ಬಾಜಾರ್ ದುಬೈ ಕಿ ದ ಶಾರ್ಜಾ ಜುವೆಲರ್ಸ್ ದುಕಾನ್ ದೇ ಚಟ್ಟಚಿ ದ ದುಬೈ ಔರ್ ದ ಶಾರ್ಜಾ ಟೂಲ ವೆರೈಟಿ ಮೌಜೂದಾ
1: ನುದ್ದಾ ಸಿವಾಯ ಕನಾ
0: ಶಾರ್ಜಾ ಜುವೆಲರ್ಸ್ ಪ್ರೊಪ್ರೈಟರ್ ಜೇ ಬ್ರದರ್ಸ್ ಫೋನ್ 09382732
2: ಖುಷ್ ಖಬರಿ ಹಾಗ ಟೂಲ್ ಬಿಮಾರಾನ್ ಚಡಚಾ ಹಡುಕಿ ಮಾಚಿವಿ ಯಾದ ಮಾತೆ ದೋ ನಪಸ್ ಗಲತ್ ಪೇವನ್ ಶಿವಿ ಚಿರಚಾ ದಹಪೋ ಔದ ಲಸುನು ಗುತು ರಗುನ ಬನ್ ಶಿವಿ ದಿ ಔ ಯಾ ಗುತಿ ಬೇಹರ್ಕತ ಶಿವಿ ಔದ ಚಾಚಿ ದಹಪೋ ದ ಕೊಂಡೋ ದನನ ಲಾಳ ಖತ್ಮ ಶಿವಿ ಕೋಪೆ ದರ್ದುನ ಔ ಟಕಾರ್ ಕವಿ ಹಗಟೋಲಿ ಜನಾನಾ ಚಿರಚಾ ಅಖಪಿ ಔ ಲಸುನ ಸುಂಕಿಗಿ ಔ ಹಗಟೋಲ್ ಮರಿಜಾನ್ ಕಮಚಿ ದಮ್ಲಾ ದ ಮೊಹರೋ ಯಾದ ಪಟೋ ಮರಿಜಾನ್ ವಿ ಯಾದ ಮಾಶುಮಾನು ಖಪಿ ಕಗಿ ವಿ ನು ದ ಹಗಟೋಲು ಮರಿಜಾನು ದ ಪಾರಾ ದ ಖುಶಾಲೈ ಖಬರ್ ಉಸ್ ಬಾದ ಹರಿತ್ವಾರ ಪರೋಸ್ ಬಾಂದಿ ಸಹರ್ ದ ಅಥೋ ಬಜು ನವಾಖಲಿ ಮಾಜಿಗರ್ ಚರ್ಸಲೂರು ಬಜು ಪೂರಿ ದ ಇಸ್ಲಾಮಾಬಾದ್ ಔ ದ ಪೇಖವರ್ ನುಮವಡೆ ಡಾಕ್ಟರ್ ಆರ್ಥೋಪೇಡಿಕ್ ಅಂಡ್ ಟ್ರಾಮಾ ಸರ್ಜನ್ ಡಾಕ್ಟರ್ ತಾರಿಕ್ ರಹೀಮ್ ಸೇಬ್ MBBS, MCPS, FCPS, ಎಕ್ಸ್ ರಜಿಸ್ಟರ್ ಅವರ್ ಸಹರ್ ದ ಅಥೋ ಮಾಜಿಗರ್ ಪೂರಿ ಪ್ರೌಡೇಶೆ ನು ಪತ ಸವಾಬಿ ಮಜೀದ್ ದ ಮಾಲೂಮಾತು ದ ಪಾರಾ ಯಾದ ನಂಬರ್ ಅಗಸ್ತು ದ ಪಾರಾ ಪದೇ ನಂಬರ್ ರಾಬಿತೋಕೆ 0314-15-13-232 ಯಾನಿ ಕೆ 0314-15-13-232
3: रेडियो दिलबर अब कभी भी कहीं भी सुनिए हमारी वेबसाइट पर लॉग ऑन टू www.radiodilbar.pk
4: वेलकम टू FM 94 ब्रॉडकास्टिंग लाइव फ्रॉम स्वाबी फ्रॉम 5 a.m. टू 1 a.m.